ಸೋಯ ಜಾಡ್ಬೋ ಏ ಜಂತ ನಾನು ಪೋಹನಿ ಗಣತನಿಯ ಬಂದನ ಮನಬೋ ಸೋಯ ಪೇ ಗಣತನ ಜಸಬಕೋ ನಚ್ಚ ನಚ್ಚ ಸಚ್ಚಲೇ ಸರ್.